ಸಂಬಂಧಿ ಭಾರತೀಯ ಮಹಿಳಾ ಹಾಗೂ ಅನುಸಾರ ರಾಷ್ಟೀಯ ಧರ್ಮಕ್ಕೆ ಕಾಟ್ಕೊಂಡು ಮಹಿಳಾ ವಿದೇಶಿ ನಾಗರಿಕರನ್ನು ನಿಗರಾನಿ ತಮ್ಮ ನಂಬರ್ QR 46 ಮಾರ್ಫತ್ ಮಧ್ಯೆ ದೊಹಾ ಹುಟ್ಟಿ ಕಾಟ್ಕೊಂಡು 43 ವರ್ಷ ಎಕ್ ವಿದೇಶಿ ನಾಗರಿಕನ